0: ಸುಂದರಿ ಸುಂದರಿ ಲಾಯಿ ಸುಂದರಿ ತಿಮಿ ಕೋಹಕಾಸಾರಿಯ ಆಯಿ ಮೋಹ ಭಯವ ತಿಮಿ ಓ ಪಾರಾಮಾಯ ಭಯಿ ಮನ್ಮಾ
1: ಕಿತ್ತಮ್ಮ ಖಡ್ಕ ಕಾಲಿಂಗ ಗಾಂವ ಪಾಲಿಕಾ ಓಡ ನಂಬರ್ 8 ಧ್ಯಾನ.